0: प्यार लगाई चोट कर दूंगा।
1: ಸಂಗೀತ ಡಾಕ್ಟರ್ ಸಂಗೀತ ಡಾಕ್ಟರ್ ಸಂಗೀತ ಡಾಕ್ಟರ್ ಸಂಗೀತ ಡಾಕ್ಟರ್